0: our Honorable Chairperson of the Legislative Council, Shri Horatti ji. I request Honorable D.K. Shivkumar ji to welcome him. We have Honorable Justice of the High Court, Shri D.K. Singh ji. I welcome him. I welcome all the state guests who are seated on the stage. Ivattu Pramanavachavannu Swikarisalu Agamisiruva Namma Ella Nutan Sachivarigu Kuda Nanu Swagatavanna Koruta Idini. ಅದೇ ರೀತಿ
1: ಟಿಗೆ ನ ಕೇವಲ ಕರ್ನಾಟಕ ಮೇ ಬಲ್ಕಿ ದೇಶ ಭರ ಮೇ ಚೀಫ್ ಟ್ರಾವೆಲ್ ಶೂಟರ್ ಕೆ ತೌರ್ ಪರ್ ದೇಖಾ ಜಾತಾ ಹೈ ಘಡಿ ಪರ್ ಭಿ ಉನ್ಕಿ ಏಕ್ ನಿಗಾಹ ಕ್ಯೂಂಕಿ ವೋ ಬಹುತ್ ವಿಶ್ವಾಸ ಕರ್ತೆ ಹೈ ಉಸ್ ಶುಭ ಮುಹೂರ್ತ ಮೇ ಶುಭ ಘಡಿ ಪೆ ಔರ್ ಅಪ್ನಿ ಶುಭ ಘಡಿ ಮೇ ಹಿ ವೋ ಅಪ್ನಾ ಶಪಥ ಗ್ರಹಣ ಚಾಹತೆ ಹೈ ಉನ್ಕೆ ಬಾರೆ ಮೇ ಕಹಾ ಯೇ ಜಾತಾ ಹೈ ಮಾನಾ ವೋ ಏಕ್ ರೀಜನಲ್ ಲೀಡರ್ ಹೋ ಲೇಕಿನ್ ಬಹುತ್ ನ್ಯಾಷನಲ್ ಅಪೀಲ್ ಉನ್ಕಿ ಹೈ ದೇಶ ಭರ ಮೇ ಉನ್ಕಿ ಅಪೀಲ್ ಹೈ ಅಚ್ಛಾ ಜೋ ಉನ್ಕಾ ಪೈತೃಕ ನಿವಾಸ ಹೈ ಕನಕಪುರಾ ಕನಕಪುರಾ ಸೇ ಭಿ ಕರೀಬ 400 ಲೋಗ್ ಕನಕಪುರಾ ಔರ್ ಆಸ್ಪಾಸ್ ಕೆ ಗಾಂವೋಸ್ ಔರ್ ಶಹರೋ ಸೇ 400 ಲೋಗ್ ಯಹಾಂ ಪರ್ ಖಾಸ್ ತೌರ್ ಪರ್ ಉನ್ಕೆ ವೋಟ್ ಉನ್ಕೆ ಶಪಥ ಗ್ರಹಣ ಕೆ ಲಿಯೆ ಯಹಾಂ ಪಹುಂಚೆ ಹೈ 34ವೇ ಮುಖ್ಯಮಂತ್ರಿ ಕೆ ತೌರ್ ಪರ್ ಉನ್ಹೇ ಲಾನೆ ಕೆ ಲಿಯೆ ಔರ್ ಅಬ್ ರಾಜ್ಯಪಾಲ್ ಕಿ ಅನುಮತಿ ಸೇ ಶಪಥ ಗ್ರಹಣ ಮುಖ್ಯಮಂತ್ರಿ ಕಾ
0: ದಿ ಓತ್ ಟೇಕಿಂಗ್ ಸೆರೆಮನಿ ಆಫ್ ದಿ ಆನರೇಬಲ್ ಚೀಫ್ ಮಿನಿಸ್ಟರ್ I request Shri D.K. Shivkumar avaru manya mukhyamantrigalagi adhikara pada hagu gopyata pramana vachana swikarisalu avaranna aahvanisuttene ಅವರ ಹಿರಿಯರಿಗೆ ಪುಷ್ಪ ಅರ್ಚನೆಯನ್ನ ಮಾಡಲಿದ್ದಾರೆ

0: ರಾಜ್ಯಪಾಲರು
1: ನಾನು
0: ಈಗ ಪದವಿಯ ಅಧಿಕಾರ ಪದ ಹಾಗೂ ಗೌಪ್ಯತಾ ಪ್ರಮಾಣ ವಚನವನ್ನ ಬೋಧನೆ ಮಾಡಲಿದ್ದಾರೆ.
2: ನಾನು ಡಿ ಕೆ ಶಿವಕುಮಾರ್ ಎಂಬ ಹೆಸರಾದ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಾತೀತವಲ್ಲದೆ ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯಯುತವಾಗಿ ಮಾಡುತ್ತೇನೆಂದು ನನ್ನ ಅಜ್ಜ ಗಂಗಾಧರಜ್ಜನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ, ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆಯನ್ನ ಮಾಡುತ್ತೇನೆ.
0: ಮಾನ್ಯ ಮುಖ್ಯಮಂತ್ರಿಗಳು ಈಗ ಪ್ರಮಾಣ ವಚನಕ್ಕೆ ಸಹಿ ಮಾಡಲಿದ್ದಾರೆ.
2: ನಾನು ಡಿ ಕೆ ಶಿವಕುಮಾರ್ ಎಂಬ ಹೆಸರಾದ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲುವಾಗುವ ಅಥವಾ ನನಗೆ ತಿಳಿಯದೇ ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ಮುಕ್ತ ನಿರ್ವಹಣೆಯ ಅಗತ್ಯವಾಗುವುದೆಂದು ಸಂದರ್ಭದಲ್ಲಿ ಅಲ್ಲದೆ ಅನಾಥ್ಯ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯೇಕವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ನನ್ನ ಅಜ್ಜನ ವೀರ ಗಂಗಾಧರ ಅಜ್ಜರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ, ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆಯನ್ನ ಮಾಡುತ್ತೇನೆ.
0: ಧನ್ಯವಾದಗಳು ಸರ್.
3: ತೋ ಕರ್ನಾಟಕ ಕೆ 34ವೇ ಮುಖ್ಯಮಂತ್ರಿ ಕೆ ತೋರ್ ಪರ್ ಶಪಥ ಲಿ ಡಿ ಕೆ ಶಿವಕುಮಾರ್ ನೇ. ಡಿಕೆ ದ ರಾಕ್ ಶಿವಕುಮಾರ್, ದ ಏಸ್ ಟ್ರಬಲ್ ಶೂಟರ್ ಶಿವಕುಮಾರ್, ಐಸಿ ಕೈ ಉಪಾಧಿಯಾಂ ಉನ್ಕೋ ಕಾಂಗ್ರೆಸ್ ಪಾರ್ಟಿ ಕೆ ಭೀತರ್ ದಿ ಗೈ ಹೈ ಔರ್ ಸಂವಿಧಾನ ಕೆ ಏಕ್ ಪ್ರತಿ ಅಪ್ನೆ ಹಾಥ್ ಮೇ ಲೇಕರ್ ಜೈಸೆ ಕೈ ಬಾರ್ ಕಾಂಗ್ರೆಸ್ ಕೆ ನೇತಾ ಲೇಕರ್ ಚಲತೆ ಹೈ ಉನ್ಹೋನೆ ಯೇ ಶಪಥ ಗ್ರಹಣ ಕಿಯಾ ಔರ್ ಶಪಥ ಗ್ರಹಣ ಸೆ ಪಹಲೆ ಉನ್ಹೋನೆ ಅಪ್ನಿ ಮಾ ಕಾ ಆಶೀರ್ವಾದ ಭಿ ಲಿಯಾ ಥಾ, ಉನ್ಸೆ ಮಿಲ್ನೆ ಗಯೆ ಥೆ, ಮಾ ಕಾ ಆಶೀರ್ವಾದ ಲಿಯಾ ಔರ್ ಶುಭ ಮುಹೂರ್ತ ಮೇ ಉನ್ಕಾ ಶಪಥ ಗ್ರಹಣ ಹುವಾ. ಇಸ್ಕೆ ಬಾದ್ ಜಿ ಪರಮೇಶ್ವರ ಉಪ ಮುಖ್ಯಮಂತ್ರಿ ಕೆ ತೋರ್ ಪರ್ ಶಪಥ ಲೇಂಗೆ ಔರ್ ಕುಲ್ ಮಿಲಾಕರ್ 13 ಕ್ಯಾಬಿನೆಟ್ ಮಂತ್ರಿ ಹೇ ಸಗೈ ರಾಜ್. ಜೊ 13 ಕ್ಯಾಬಿನೆಟ್ ಮಂತ್ರಿಯೋ ಕಾ ಶಪಥ ಗ್ರಹಣ ಹೋಗಾ, ಉಸ್ಮೇ ಕಿಸ್ ರೂಪ ಮೇ ಇಸೆ ದೇಖಾ ಜಾಯೆ ಕಿ ಕ್ಯಾ ಕಿತ್ನಿ ಶಕ್ತಿ ಸಿದ್ದರಮಯ್ಯ ಖೇಮೆ ಕಿ ಔರ್ ಕಿತ್ನಿ ಡಿ ಕೆ ಶಿವಕುಮಾರ್ ಕೆ ಖೇಮೆ ಕಿ.
4: ದೇಖಿಯೇ ಬಹಳ ಜ್ಯಾದಾ ಜೋ ಭೀ ಮಿನಿಸ್ಟರ್ ಆಜ್ ಶಪಥ ಲೇ ರೇ, ಬಹಳ ಜ್ಯಾದಾ ಲೋಗ್ ಎಐಸಿಸಿ ಔರ್ ಸಿದ್ದರಾಮಯ್ಯ ಕ್ಯಾಂಪ್ ಕೆ ವಾಲೇ ಹೀ ಹೈ, ಕ್ಯೂಂಕಿ ಜೋ ಹಮ್ ಅಭಿ ಸುನ್ ರಹೇ ಹೈ ವೋ ಹೈ ಜಿ ಪರಮೇಶ್ವರ್, ವೋ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹೈ ಕರ್ನಾಟಕ ಕೆ ಔರ್ ಅಭಿ ಓತ್ ಲೇ ರಹೇ ಹೈ ಔರ್ ಯೇ ಎಐಸಿಸಿ ಕಾ ಭೀ ಹೈ ಔರ್ ಸಿದ್ದರಾಮಯ್ಯ ಕೆ ಲಾಯಲ್ ಎಸ್ ಪಿ ಥೆ ಥೋಡೆ ದಿನ ಕೆ ಲೇ. ಉಸ್ಕೆ ಅಲಾವಾ ಕೆ ಜೆ ಜಾರ್ಜ್ ಹೋಗೆ, ಕೃಷ್ಣ ಬೈರೇಗೌಡ ಹೋಗೆ, ಭೈರತಿ ಸುರೇಶ್ ಔರ್ ಜೋ ಭೀ ಲೋಗ್ ಹೋಗೆ, ಪೂರಾ ಎಐಸಿಸಿ ಕಾ ಮೇನ್ ಲೋಗ್ ಹೈ, ಲಾಯಲಿಸ್ಟ್ ಏಕ್ ಹೀ ಬಂದಾ ಹೈ.
5: ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದುದನ್ನೇ ಮಾಡುತ್ತೇನೆಂದು ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರಿನ ಅವರ ಮೇಲೆ ಪ್ರಮಾಣ ಮಾಡುತ್ತೇನೆ, ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ.
1: ನಾನು
5: ಡಾಕ್ಟರ್ ಜಿ ಪರಮೇಶ್ವರ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆಗೆ ಅಗತ್ಯವಾಗಬಹುದಾದ ಸಂದರ್ಭದಲ್ಲದೆ ಅನ್ಯಥಾ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ, ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ.
0: ಧನ್ಯವಾದಗಳು ಸರ್. ಮಾನ್ಯ ಉಪಮುಖ್ಯಮಂತ್ರಿಗಳು ಈಗ ಪ್ರಮಾಣ ವಚನ ಸಹಿಯನ್ನ ಮಾಡಲಿದ್ದಾರೆ.
3: ತೋ ಜಿ ಪರಮೇಶ್ವರ್ ಯೇ ದೂಸರಿ ಬಾರ್ ಉಪ ಮುಖ್ಯಮಂತ್ರಿ ಕೆ ತೌರ್ ಪರ್ ಶಪಥ ಲೇ ರಹೇ ಹೇ. ದೂಸರೆ ಪಹಲೆ ಜೆಡಿಎಸ್ ಕಿ ಸರ್ಕಾರ ಮೇ ಭಿ ಸಗೈ ಯೇ ಉಪ ಮುಖ್ಯಮಂತ್ರಿ ಥೇ. 2018-19 ಮೇ ವರಿಷ್ಠ ದಲಿತ ನೇತಾ ಹೇ ಔರ್ ಖಾಸೆ ತಾಕತ್ವರ್ ಮಾನೆ ಜಾತೆ ಹೇ. ಸಗೈ ರಾಜ್
4: ನೇತಾ ಹೇ ಔರ್ ಯೇ ಭಿ 2013 में जब सिद्धरामैया मुख्यमंत्री बने थे पहले दौर, उस टाइम पे मुख्यमंत्री के रेस में भी थे. और जो भी अभी पावर टसल डीके शिवकुमार और सिद्धरामैया के बीच में हो रहा था, उम्मीद था कि इनको भी शायद दोनों के बीच के झगड़े में ये मुख्यमंत्री बन सकते हैं. ये दौर खास थे, इसीलिए शायद इस बार सिद्धरामैया ने एआईसीसी से मांग रखा कि जी परमेश्वर को डिप्टी चीफ मिनिस्टर बनना है. और दलित लीडर है और ये कास्ट कैलकुलेशन भी किया गया है, जहां पे उनको ओबीसी दलित माइनॉरिटीज को भी कुछ रखना है, क्योंकि सिद्धरामैया को निकाल दिया, इसी वजह से जी परमेश्वर को डिप्टी चीफ मिनिस्टर भी बना दिया है. और पिछले बार जब कैबिनेट में थे ये होम मिनिस्टर थे, मगर इस बार सूत्रों के अनुसार शायद रेवेन्यू का डिपार्टमेंट पोर्टफोलियो इनको मिल सकता है.
3: जी, और जिस तरह से देखा जाए कि सिद्धरामैया का जो अहिंदा वोट बैंक है, जिसे बहुत महत्वपूर्ण माना जाता है, उसको भी प्रसन्न और संतुष्ट रखने की, और डीके शिवकुमार का जो वोकली का वोट बैंक है, दोनों को साथ लेकर आगे चलने का यह प्रयास भी दिखाया जा रहा है. और सिद्धरामैया के सुपुत्र यतीन्द्र सिद्धरामैया को भी जगह दी जा रही है इस कैबिनेट में, और मल्लिकार्जुन खड़गे के पुत्र प्रियांक खड़गे को भी इसमें लाया जा रहा है. तो कई तरह के इक्वेशंस बिठाए गए इस नए कैबिनेट में. सगाई राज.
4: हाँ जी बिल्कुल, क्योंकि पूरे जो कास्ट कैलकुलेशन है, पूरे यहाँ पे जो भी कैलकुलेशन किया है, वो लीडर को अभी पदग्रहण में शामिल है. जैसे आपने कहा था,
6: ಭಾರತ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು, ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು, ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗದ್ವೇಷ ಇಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದದ್ದೇನೆ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ, ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ.
1: ನಾನು
6: ಕಂಬದಳ್ಳಿ ಹನುಮಪ್ಪ ಮುನಿಯಪ್ಪ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆಗೆ ಅಗತ್ಯವಾಗಿರಬಹುದಾದ ಸಂದರ್ಭದಲ್ಲದೆ ಅನ್ಯಥಾ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ, ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ.
0: ಮಾನ್ಯ ಸಚಿವರು ಪ್ರಮಾಣ ವಚನಕ್ಕೆ ಸಹಿ ಮಾಡಲಿದ್ದಾರೆ.
3: ಶಿವಕುಮಾರ್ ಗೆ ಸಾಥ್ ಕುಲ್ ಮಿಲಾಕರ್ 13 और नेता शपथ ले रहे हैं मंत्री के तौर पर, एक उप मुख्यमंत्री. और डीके शिवकुमार, एक महत्वपूर्ण बात उनके बारे में कही जाती है कि उनकी ईश्वर में आस्था बहुत है. वो ये कहते हैं कि आपका प्रयास विफल हो सकता है, लेकिन आपका विश्वास और आपकी आस्था विफल नहीं हो सकते, वो सफल होंगे. और आज उनको सफलता मिल ही गई 34वें मुख्यमंत्री के तौर पर. एक छोटा सा ब्रेक, तुरंत होंगे हाजिर. देखते रहिए आज तक.
7: Presented by पतंजलि गाय का घी, लगाए स्वाद और सेहत का तड़का, हर माँ का भरोसा, प्यार से परो. In association with
8: भारत की अपनी इलेक्ट्रिक सवारी.
9: Hey, this is Harry Douglas from Freddie and Harry. Stay locked in to the NBA playoffs with ESPN Radio. Get around the clock sports talk covering every matchup, every storyline, and every big moment as games unfold. And throughout the playoffs, catch select live games bringing you courtside for some of the biggest showdowns. From nonstop analysis to can't-miss action, ESPN Radio is your home to follow the NBA playoffs. Search ESPN Radio or tell your device to play ESPN Radio on TuneIn to listen.
10: Sokudo.
11: आपके पास दो ऑप्शंस हैं, या तो सुपरमैन बनकर फर्नीचर को भीगने से बचा लो, या E3 HDMR बोर्ड लगाकर फर्नीचर को लाइफटाइम के लिए वाटर और टर्माइट प्रूफ बना लो। E3 प्रोडक्ट्स, ये रिश्ता लंबा चलेगा।